ಪದರಿಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ನಿದ ಸರಿ ನಿದ ದಬಗರಿ ದನಿ ದಬ ಸರಿ ಗಮ ಪದೇ ಗಮ ಬದ ಗಮ ಬದನಿ ಗರಿ ಧನಿ ದರಿ ದನಿ ದಬದಾನಿ